ಉದ್ನಾಶ ಬರಲಿಲ್ಲ. ಉದ್ನಾಶಿ ಪಬ್ಲಿಕ್ ಸ್ಪೇಸ್ ಮೋದು ಸಿ ರಿವರ್ ಮೋದು ಪಬ್ಲಿಕ್ ಗ್ರೌಂಡ್ ಮೋದು ಉದಂಗ ಯಾದಮ್ಮನ ಮುನಿಯವರ ನಾಗ್ತಿಯುಗ ಸಿಹಾಂಜಿನ ಮನುಮೆ ಅವರಲ್ಲ ಇಜಿಕ್ಸದ ಸಜಕ ಜಿಮೆಗ ಯಜು ಮನೋನ್ಯ ಉತ್ಮಾಳಿಮ್ದ ಶುದಾ ಥಾಲ ದೊರವ ಮೇಸ್ ದೊರವ ನ್ಯನ ವದು ಮೋದು ಯಾಗುಯಿನ ಉತ್ತ ತುಚಾಯಿಮ್ ನಿಶುಸುಮ್ ತ ತೊಬ್ಜಿ ಸಬರು ಕಾಯಸಾ ಗೋಸುಲನ್ಯ ಖಕಂ ವಾದಾನ್ಯನ ಖನೆಗ ತೊಬ್ಜಿ ತೆಂಬ ಸುದೆ ಸಜ ಮನುಮ್ಯ ಖಕಂ ವಾನ್ಯನ ಖನೆಗ ತೊಬ್ಜಿ ತೆಂಬ ಸುದೆ ಅವರಲ್ಲ ಚಜಿನ್ಯನ ಚಕ್ ಚಕ್ ಚಕ್ ಚಕ್ ಚಕ್ ಚಕ್ ಚಕ್ ನ್ಯ ಅವರೆ ಖಕಂ ವಾದಾನ್ ಚಜಿ ದಾನ್ಸ್ ಖದಾಂ ನೇನೆ ಸಮೇಜ ಇಸು ತೊಬ್ಜಿ ಸಬ ಖಕಂ ವಯರ್ ದಾಯ ತೊಬ್ಜಿ ಸದ ಮನುಮ್ಯ ಚಾಚೆ ದ ತೊಬ್ಜಿ ಸಬ ಚಪ್ ಚಪ್ ಚಪ್ ನಿ ಯುಚಿನ ಕಚಲ ದ ಯೋರ ನೋಚು ನಾ ರೊಕ್ಕನ್ ಬಗ ತ ತಬ ತೊಂಗ ದ ಸುಂ ಬಿಲಿ ನಿನ್ ಚೊರೆನ್ ದಂಬಯಾಯಿ ಮೇ ಕಾಲ್ ತಿ ನೆ ಗಲ್ ಚಿಕ್ ತ ಕಿ ಮಿತಿ ಸ ಹಲಂ ಹಲಂ ದ ಯಾನೆ ಸೈಲೆಂಟ್ ಮೇ ಗಾಂ ಬಿಚ ನಿನ್ ಸುಬ ಚ ಚ ಚ ಚ ಚ ಚ ಚ ನಿ ಯೋರ ದ ಥೆದ ಮೇ ಒರೆಲ ಸಿ ಬೆರೆ ಜಂಗ ಕಿರ್ಗು ದ ರಸುಂ ಕಿರ್ಗು ಚೆ ಕಿರ್ಗು ಚೆ ತ ನಿನ್ ದೆ ನ ದಲಿನ ಸಿಉ ನ ಮೇ ಜೋರೆ ಲಾಸಿ ಸೆ ಮೇ ದ ಜಿ ಮೇ ಸೋಜಿಯಂ ಸೋಜಿಯಂ ಸಾಗೋ ಸುಂ ಜೆ ದಬನಾ ಸೆ ತಬ ಜೆ ಸ ಯು ದಿಜಿ ಟೈಮ್ ಯೋರ ಮನಂ ಜೆ ಕಮ್ ಚಿ ಚಿ ಲ್ಯಾಂಗ ನ ತೋ ಸೋ ಸೋ ಸಾಗೋ ಸುಂ ಲಾಸಿ ಜೆ ಕ್ಲೇಮ್ ರೋ ದೆ ಒರೆ ಕ್ಲೇಮ್ ಸೆ ಯವರ್ ತ ಕ್ಲೇಮ್ ದೊಂಗ ದ ಸುಂ ದೊಂಗ ದ ಬಿಲೇ ನ ಮೇ ಟಕ್ ಟಕ್ ಟಕ್ ಟಕ್ ಟಕ್ ಟಕ್ ಟಕ್ ಟಕ್ ಟಕ್ ಟಕ್ ಟಕ್ ನಿ ಬಾ ಕ್ಲೇಮ್ ದಿ ನಾಂಗ ಜೆ ಒರೆ ಟಚಿ ಇಜಿ ಕಿರ್ಗು ಸೆ ಕ್ಲೇಮ್ ಬೆನ್ ಯವಂ ದ ಕ್ಲೇಮ್ ಖರ್ಮ ಚೋ ನೆ ದೆ ತ ಕ್ಲೇಮ್ ಖರ್ಮ ಚೋ ನೆ ಬರ್ ದ ನಗರ ಚೋ ಗ ಗೇವರ್ ಜಿ ಲಾ ಜೆ ದಾಲ್ ಸಿ ನೆ ಗ ನೋ ಆ ಚಾ ಚಾ ಸನ್ ಯ ಲಾ ನ ಯಾ ಶೋ ಗೋಸ್ ಉದನ್ ಲಾ ಕೊಂದ ಗ ಯೋ ನಾ ಯೋರ್ ದ ಕೋ ರಸ್ ಮರ್ ದ ಯಾ ಶು ಬು ಜೆ ಕ್ಲೇಮ್ ಖರ್ ಚೋ ನೆ ಒರೆ ಲಾ ಉದನ್ ದೆ ಚು ಉಸ್ ದ ಜುಮ್ ಸೆ ಜೆ ಸಿ ಲೋ ನೆ ನಾ ತಬ್ ಜೆ ಸಬರ್ ಟಾ ke muno ya ya tup che sa gos mar thima thi in the chat muno me ta mi mang bu thi dam bu su bur ejik ta tayor de shon de ejik sim kha gang wa dang ta je da kha dang na ne sam me ja ni kang ba chang de me do tin la ba nyam bar me ni os kang ba chang de me do chi ni da du yun chi mi kan ba od den da ang se ore la od na dam ba la ma la ji shi la rang se kin shu me na dam bu su bur le men ma chang ya su da muno me da le men chang ni na da chi chi da od den respect muno do ya ya kubwa kushin munu ngu do ya ya lemin janya suda munu. Lakwa nyambar minyanya na la nega utu ngu do nye ya suda munu nye kumda orila. Lakwa nyambar minyanya us, minyanya nye wache mal nye suju tisha samna tongja nombar ya, minang damba, mikin shudan damba noyi na la se tishan suju la uzo masaj tongju la utu ngu do ya ya suda munu mye ta zuda kushab ya danchi orila. Shomba meldin nye dagdo bumi shendan chigmijas. Chigde madi gyurba kun tongdan chide pangwachas. Shomba melden ne da do bume shena shomba nyena ta yinbor orela te te nye yume te yinbor da utse je brade ya dang al kye yu orela utna sha shomba nye dum de na sha orela na gari munu se kyaqa pina luksu ma di yume orela da pyu mungo do de yina yina tima di yina echik shom shenma damba rang punsan la uden meno shom damba echik te tse je brade kye yu munu nye gumda bume shena chik me je jide ma di gyurba gu tong dang jide bang war je jide ma di gyurba nyena zhōg jī sīyā gu sōlō yīnā jīndrī bā nāng yīnā mīmāng nāng sī, jāma nāng sī wū tāpa tī sī dīw yā mōn shū, wū tī sī dīw yā mōn shū nī khā tōng jī wā rī lā wū tī māyā gyū gī rāng chū lām nāmbar tāpa yā gu sū nī gu mdā wū tī chī tī mā tī gyū rō gu tōng dāng jī tī pāng wā rī jā yīnā yā tā mō nō nī gu mdā sōrmē dāni mī chā dī kūyī dāng chī bē yē bā yī lāk bā dāni kūn jī jāng lām yā ndē dār tēm bār chā nī sōrmē dāni mī chā dī kūyī dāng chī bē yē bā yī lakpa dhani kunji jan lamiyan deda tembar chas surmi dhani mijate yena minansi mi genma nangsha la udngodo ya ya direct point udngodo ya da mundu nyom surma se vore la surmi dhani mijate kuyu dhan cheba ta mithi sha madi ya gosur la tuyen gosur la yena kushem nambar daba da ya gosur nye iji la yeba la yenma ta jaga bina lumbo kumshi nenga la yeba che ya gosur la yenba che halam zangma mundu ngazini ya da la ta uta lumbo kumshi rang yin burda ore ta deshno gor chige ngo do ka samo thong yin na la yi yin khebar mono me birsha wala siga ut kal shir che mono me ngar ja ga ri shon che mono me ut ri shon mono sa cha ga yin so yin burda ut ri shon no ga yin je me je la ye bas me na sha la da ye ju ut na ya go sum yin ku yu dan che be ye ba yi la ba dan ne kun ji ja la me ya de dar den bar je la ma han shon go so la yin na mi thi sa ha ma ga che no lo yin na ut la o ye ya den go so nyum da la me ya de dar den bar cha ni lakpa shishir gyu minde chungsi gyu la chachakpa sikyu la so dachi di shendo madam bayi utnang doza doza mal gyu na chisinyang usulu dunda shogu la udin yetima la sikyu man mewari la ichi nye mahalam doza doza mal kulo nye gyu sanam lakpa shishir gyu minde madla ya usula gyi na chik hand gesture nye mingi lakshka la yo gyu ya udin yadam unu nye omda wari la terja munu gyu ya udin yadam unu nye lakpa shishir gyu minde shishir nye na yo